0: ಧೀಮಿ
1: ಧೀರನ ಧೀರನ ನಾನ
0: ನಾಟ್ಯಂ
1: ಧೀರನ ಧೀರನ ನಾನ
0: ತಕಿಟ ತಕಿಟ ಧೀಮಿ
1: ಧೀರನ ಧೀರನ ನಾನ
0: ಲಾಸ್ಯಂ ನಮಕ ಚಮಕ ಸಹಜಂ ನಟತ್ ಪ್ರಕೃತಿ ಪಾದಜಂ ನತ್ತನ ಮೇ ಶಿವ ಕವಚಂ ನಟರಾಜ ಪಾದ ಸುಮರಜಂ
1: ಧೀರನ
0: ಧೀರನ
1: ಧೀರನ